ಗಮಬದ ಮಬದರಿಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ಧನಿ ದಬ ಸರಿ ಗಮ ಪದೆ ಗಮ ಪದ ಗಮ ಪದನಿ ಗರಿ ಸನಿ ದರಿ ಸನ್ನಿ ದಬ ಸನಿ ದಬದ ತೆಕ್ಕಂ ಮಬದ ಸ